ಪ್ರಕಾಶಿತಃ ಸಮಸ್ತ ಭಕ್ತ ಸುಗದಃ ಪರಮಾಣುರ್ಮಹಾಕೃತಃ ಅಲೌಕಿಕೋ ದುಷ್ಪದರ್ಶಃ ಕಪಿಲಃ ಕಾಲಕಂದರಃ ಕರ್ಪೂರ ಗೌರಃ ಕುಶಲಃ ಸತ್ಯಸಂದೋಜಿತೇಂದ್ರಿಯಃ ಶಾಶ್ವತ ಐಶ್ವರ್ಯ ವಿಭವಃ ಪೋಷಕಸ್ಸು ಸಮಾಹಿತಃ ಮಹರ್ಷಿನಾದಿತೋ ಬ್ರಹ್ಮಯೋನಿ ಸರ್ವೋತ್ತಮೋತ್ತಮಃ ಭೂಮಿವಾರಾರ್ತಿ ಸಂಹರ್ತಾ ಷಡೋರ್ಮಿರಹಿತೋ ಮೃಡಃ ತ್ರಿವಿಷ್ಟವೇಶ್ವರಃ ಸರ್ವಹೃದಯಾಂಬುಜಮಧ್ಯಗಃ ಸಹಸ್ರದಲ ಪದ್ಮಸ್ಥಃ ಸರ್ವವರ್ಣೋಭಶೋಭಿತಃ ಪುಣ್ಯಮೂರ್ತಿಃ ಪುಣ್ಯಲಭ್ಯಃ ಪುಣ್ಯಶ್ರವಣಕೀರ್ತನಃ ಸೂರ್ಯಮಂಡಲಮಧ್ಯಸ್ಥಶ್ಚಂದ್ರಮಂಡಲಮಧ್ಯಗಃ ಸದ್ಭಕ್ತಧ್ಯಾನನಿಗಲಃ ಶರಣಾಗತಃ